0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಸಂಗೀತ ಕಟ್ಟಿ ಅವರ ದನಿಯಲ್ಲಿ ಕಮಲೇಶ ವಿಠಲರ ರಚನೆ ಕರೆದರೆ ಬರಬಾರದೆ ಗುರುರಾಯ ಬರಬಾರದೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಸಂಗೀತ ಕಟ್ಟಿ ಕರೆದರೆ ಬರಬಾರದೆ ಗುರುರಾಯ ಬರಬಾರದೆ, ರಿಟನ್ ಬೈ ಕಮಲೇಶ ವಿಠಲ.

ಶಶಿಕಲಾ ಕುಲಹಳ್ಳಿಯವರ ದನಿಯಲ್ಲಿ ಬಸವೇಶ್ವರರ ಒಂದು ವಚನ, ಜಂಗಮ ನಿಂದೆಯ ಮಾಡಿ. ಜಂಗಮ ನಿಂದೆಯ ಮಾಡಿ ಅವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಶಶಿಕಲಾ ಕುಲಹಳ್ಳಿ.

ಇದೇ ಸಮಯ ಹರಿಯೇ ವಿಜಯದಾಸರ ರಚನೆ ದನಿಯಾಗಿದ್ದಾರೆ ವಿನಾಯಕ ತೊರ್ವಿ. ವಿನಾಯಕ ತೊರ್ವಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವಿಜಯದಾಸ ಇದೇ ಸಮಯ ಹರಿಯೇ.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಲಿ ಪುರಂದರದಾಸರ ಮತ್ತೊಂದು ರಚನೆ ಕಣ್ಣಿನೊಳಗೆ ನೋಡೋ ಹರಿಯ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ. ಕಣ್ಣಿನೊಳಗೆ ನೋಡೋ ಹರಿಯ.

ಶಂಕರಪ್ಪ ಹೂಗಾರ್ ಅವರ ದನಿಯಲ್ಲಿ ಈಗ ಬಂದು ನಿಲ್ಲೋ ಕಣ್ಣ ಮುಂದೆ, ರಚನೆ ವಿಜಯದಾಸರು. ಶಂಕರಪ್ಪ ಹೂಗಾರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ, ಬಂದು ನಿಲ್ಲೋ ಕಣ್ಣ.

ಸಮನ್ವಿತ ಶರ್ಮಾ ಮತ್ತು ಪಿಎ ಮಂಗಳಾ ಅವರ ದನಿಯಲ್ಲಿ ಕೇಳಿ ಜಗನ್ನಾಥ ದಾಸರ ರಚನೆ ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ. ನೌ ಸಮನ್ವಿತ ಶರ್ಮಾ ಅಂಡ್ ಪಿಎ ಮಂಗಳಾ ರೌಂಡರಿಂಗ್ ಅ ಕಾಂಪೋಸಿಷನ್ ಆಫ್ ಜಗನ್ನಾಥ ದಾಸ ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಕಾವ್ಯಾನಂದ ಅವರ ರಚನೆ ಇದು. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧ ಬಿಂದು ಭಾರತ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ರಿಟನ್ ಬೈ ಕಾವ್ಯಾನಂದ, ಸಂಗ್ ಇನ್ ಕೋರಸ್. ನವ ಸ್ವತಂತ್ರ ಜನಗಳಲ್ಲಿ ಪ್ರಬುದ್ಧ ಬಿಂದು ಭಾರತ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ಡಿವೋಷನಲ್ ಮ್ಯೂಸಿಕ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಫಾರ್ AGAM 24/7 ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್.
2: ನಮಸ್ತೆ ಶಾರದಾ.
1: ಕಳೆದ ತರಗತಿಯಲ್ಲಿ ಮಹಾರಾಜ ಸ್ವಾತಿ ತಿರುನಾಳ್ ಅವರ ಕೃತಿ ಹಮೀರ್ ಕಲ್ಯಾಣಿ ರಾಗದಲ್ಲಿ ಗಾಂಗೆಯ ವಸನಧರ ಹೇಳ್ಕೊಡ್ತಾ ಇದ್ದೆ.
2: ಹಾ,
1: ಅದರಲ್ಲಿ ಪಲ್ಲವಿ ಅನುಪಲ್ಲವಿ ಆಗಿದೆ. ಅನುಪಲ್ಲವಿ ಒಂದ್ಸಲ ನಾವು ಹಾಡ್ಬಿಟ್ಟು ಚರಣ ಪ್ರಾರಂಭ ಮಾಡೋಣ.
2: ಸರ್,
1: ಈಗ ಅನುಪಲ್ಲವಿ ಹಾಡೋಣ.

0: ಮೂರನೇದು
1: ರಂಗ ಸ್ಥಾನ ಸ್ಥಾನ.
0: ಸರಿ, ಇನ್ನೊಂದು ಸತಿ ಹಾಡಿ.
1: ರಂಗ ಸ್ಥಾನ
0: ಎರಡನೇ ಸಂಗತಿಯಿಂದ ಹಾಡ್ಕೊಂಡು.

0: ಪಲ್ಲವಿ ಅನುಪಲ್ಲವಿ ಅರ್ಥ ಆಗಿದೆಯಲ್ವಾ? ಈಗ ಚರಣ ಶುದ್ಧ ಸಾಹಿತ್ಯ ಬರ್ಕೊಳ್ಳಿ. ವಾರಯ
1: ವಾರಯ
0: ಪಾಪಮಖಿಲಂ
1: ಪಾಪಮಖಿಲಂ
0: ವಾರಯ ಪಾಪಮಖಿಲಮಯಿ
1: ವಾರಯ ಪಾಪಮಖಿಲಮಯಿ
0: ಮಾಮಿತ
1: ಮಾಮಿತ
0: ಮೋಹನ
1: ವಾರಯ ಪಾಪಮಖಿಲಮಯಿ ಮಾಮಿತ ಮೋಹನ
0: ಮೃದುಹಾಸ
1: ಮೃದುಹಾಸ
0: ಮೋಹನ ಮೃದುಹಾಸ
1: ಮೋಹನ ಮೃದುಹಾಸ
0: ಪಾತ ವಿಜಯ
1: ಪಾತ ವಿಜಯ
0: ಮೋಹನ ಮೃದುಹಾಸ ಪಾತ ವಿಜಯ
1: ಮೋಹನ ಮೃದುಹಾಸ ಪಾತ ವಿಜಯ
0: ಖಲ ಅದೇ ಲೈನಲ್ಲಿ ಬರುತ್ತೆ.
1: ಹಾ,
0: ಅರ್ಥ ಪೂರ್ಣ ಆಗೋದು ನೆಕ್ಸ್ಟ್ ಲೈನ್ ಜೊತೆ ಹಾಡಿದ್ರೇನೆ. ಖಲ ಫಣಿ ವಿಹಗ ಅಂತ ಬರುತ್ತೆ
1: ಖಲ ಮುಂದಿನ ವಿಹಗ
0: ಲೈನಲ್ಲಿ. ಖಲ ಫಣಿ ವಿಹಗ
1: ಖಲ ಫಣಿ ವಿಹಗ
0: ಪರಿಲಸ
1: ಪರಿಲಸ
0: ಮಮ ಹೃದಿ
1: ಮಮ ಹೃದಿ
0: ಫಣಿ ವಿಹಗ ಪರಿಲಸ ಮಮ ಹೃದಿ
1: ಫಣಿ ವಿಹಗ ಪರಿಲಸ ಮಮ ಹೃದಿ
0: ಪನ್ನಗೇಂದ್ರ
1: ಪನ್ನಗೇಂದ್ರ
0: ಶಯ
1: ಶಯ
0: ಸಾಧು ಜನಾವನ
1: ಸಾಧು ಜನಾವನ
0: ಪನ್ನಗೇಂದ್ರ ಶಯ ಸಾಧು ಜನಾವನ
1: ಶಯ ಸಾಧು ಜನಾವನ
0: ಮಧ್ಯಮಕಾಲ ಸಾಹಿತ್ಯ. ಸರಸಿಜ
1: ಸರಸಿಜ

0: ಮೊದಲ ಪಂಚಮಕ್ಕೆ ಎರಡ್ ಕಾರ್ವೆ, ಪ ಪ ಪ ಅದಕ್ಕೂ ಎರಡ್ ಕಾರ್ವೆ, ಪ ಪ ಪ, ಒನ್ ಟೂ ತ್ರೀ ಫೋರ್, ಪ ಪ ಪ
1: ಪ ಪ ಪ,
0: ಅದು ಫಸ್ಟ್ ಹಾಫ್ ಹಾಡಿ.

0: ಮುಂದಿನ ತರಗತಿ ಮುಂದುವರಿಸೋಣ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳಿ. ರಾಗ್ ಲಲಿತ್ ಆಲಾಪ್ ಜೋಡ್ ಗತ್ ತೀನ್ ತಾಲ್ನಲ್ಲಿ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ರಾಗ್ ಲಲತ್ ಆಲಾಪ್ ಜೋಡ್ ಝಾಲಾ ಗತ್ ತೀನ್ ತಾಲ್.

0: ರೋಷನ್ ಜಮಾಲ್ ಭಾರತೀಯ ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಜಯಂತ ನಾಯಕ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರು ವಾದನ, ರಾಗ್ ಚುರುಕೌನ್ಸ್, ಮಧ್ಯಲೈ ಜಪ್ ತಾಲ್, ಧೃತ್ ತೀನ್ ತಾಲ್ನಲ್ಲಿ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ಹಿ ವಾಸ್ ಅಕಂಪನಿಡ್ ಆನ್ ಬ್ಲಾ ಬೈ ಶ್ರೀ ಜಯಂತ್ ನಾಯಕ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ನೌ ಲಿಸನ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್

0: ಇದುವರೆಗೆ ಪಂಡಿತ್ ಸತೀಶ್ ವ್ಯಾಸ್ ಅವರ ಸಂತೂರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಅನೀಶ್ ಪ್ರಧಾನ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಅನೀಶ್ ಪ್ರಧಾನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆರ್.ಕೆ. ಪದ್ಮನಾಭ ಮತ್ತು ಡಾ. ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕಾರ್ಯಕ್ರಮ. ಪಕ್ಕವಾದ್ಯದಲ್ಲಿ ವಯಲಿನ್ ಹಕಾರ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರಿಂದ, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಕೇಳಿ ಗಜಮುಖ ವಂದಿಸುವೆ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ ವಾದಿರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಓಕಲ್ ಜುಗಲ್ಬಂದಿ ಬೈ ಆರ್.ಕೆ. ಪದ್ಮನಾಭ ಅಂಡ್ ಡಾ. ನಾಗರಾಜ್ ರಾವ್ ಹವಾಲ್ದಾರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಟು ಬಿಗಿನ್ ವಿತ್ ಗಜಮುಖ ವಂದಿಸುವೆ, ರಿಟನ್ ಬೈ ವಾದಿರಾಜ, ಸೆಟ್ ಟು ಮಾಯ ಮಾಳವ ಗೌಳರಾಗ ಆದಿತಾಳ.

ಇನ್ನೀಗ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸೋ ಪೂ ಕಲ್ಯಾಣಿ ರಾಗ ಆದಿತಾಳ. ನೌ ಅ ಕಾಂಪೊಸಿಷನ್ ಆಫ್ ಪುರಂದರದಾಸ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ರಾಮ ಮಂತ್ರವ ಜಪಿಸೋ.

ಇದುವರೆಗೂ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ಸಿದವರು ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಓಕಲ್ ಜುಗಲ್ಬಂದಿ ಬೈ ಆರ್ಕೆ ಪದ್ಮನಾಭ ಅಂಡ್ ಡಾ ನಾಗರಾಜ್ ರಾವ್ ಹವಲ್ದಾರ್. ಅಕಂಪನಿಸುವ ಆನ್ ದ ವೈನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲುವರಾಜು, ಆನ್ ದ ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಒಂದು ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾನ ಕೇಳುವಿರಿ. ರಾಗ್ ಬಿಲಾಸ್ ಖಾನಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ನೀ ಕೇ ಗುಂಗರಿಯಾ, ನೃತ್ಯೇನ್ ತಾಲ್ ಕೌನ್ ಭ್ರಮಭೂಲೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವ ಗುಡಿ. ರಾಗ್ ಬಿಲಾಸ್ ಖಾನಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ನೀ ಕೇ ಗುಂಗರಿಯಾ, ನೃತ್ಯೇನ್ ತಾಲ್ ಕೌನ್ ಭ್ರಮಭೂಲೆ.

0: ಪಗಲಾಗನದೆ ಧೃತ್ತಿಂತಲ್ ಕರತ ಸೌತನಕೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವ್ ಗುಡಿ. ಹಿಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುರ್ದಾಸ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾಲ್ಕಾಸ್ ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಪಗಲಾಗನದೆ ಧೃತ್ತಿಂತಾಲ್ ಕರತ ಸೌತನಕೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವಗುಡಿ. ಹಿಯರ್ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. This program was contributed by Akashvani Dharwad.
2: Anytime, Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರೇರಿ ಇಂದಿನ ಕಾರ್ಯಕ್ರಮದಲ್ಲಿ ಆರ್ಕೆ ಶ್ರೀನಿವಾಸ ಮೂರ್ತಿ ಅವರಿಂದ ವೀಣಾ ವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ವಿ ಪ್ರವೀಣ್, ವಿದ್ವಾನ್ ಎಚ್ ಶಿವರಾಮ ಕೃಷ್ಣನ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಭೈರವಿ ರಾಗದ ವರ್ಣ ಖಂಡ ಜಾತಿ ಅಟ್ಟತಾಳದಲ್ಲಿದೆ. ವಿರಿಬೋಣಿ, ರಚನೆ ಪಚ್ಚಮಿರಿಯಂ ಆದಿ ಅಪ್ಪಯ್ಯ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೀಣಾ ರಿಸೈಟಲ್ ಬೈ ಆರ್ ಕೆ ಶ್ರೀನಿವಾಸ ಮೂರ್ತಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ವಿ ಪ್ರವೀಣ್, ಆನ್ ದ ಘಟಂ ವಿದ್ವಾನ್ ಎಚ್ ಶಿವರಾಮ ಕೃಷ್ಣನ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಭೈರವಿರಾಗ ಖಂಡ ಜಾತಿ ಅಟ್ಟತಾಳ ವಿರಿಬೋಣಿ ರಿಟನ್ ಬೈ ಪಶ್ಚಿಮಿರಿಯಂ ಆದಿ ಅಪ್ಪಯ್ಯ.

ಈಗ ಅಟಾಣರಾಗ ಆದಿತಾಳದಲ್ಲಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ವಿರಚಿತ ಶ್ರೀ ಮಹಾಗಣಪತಿಂ ನೌ ಶ್ರೀ ಮಹಾಗಣಪತಿಂ ಸೆಟ್ಟು ಅಟಾಣರಾಗ ಆದಿತಾಳ ರಿಟನ್ ಬೈ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್.

ದೇವದೇವ ಕಲಯಾಮಿ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ. ರಚನೆ ಸ್ವಾತಿ ತಿರುನಾಳ್. ದೇವದೇವ ಕಲಯಾಮಿ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ಟು ಮಾಯಾ ಮಾಳವ ಗೌಳರಾಗ ರೂಪಕ ತಾಳ.

ಆರ್ಕೆ ಶ್ರೀನಿವಾಸಮೂರ್ತಿಯವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿ ಪ್ರವೀಣ್, ಘಟ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ರಚನೆ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ ನಿಧಿ ಚಾಲ ಸುಖಮ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರೆಸೈಟಲ್ ಬೈ ಆರ್ ಕೆ ಶ್ರೀನಿವಾಸಮೂರ್ತಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ವಿತ್ ವಿ ಪ್ರವೀಣ್, ಆನ್ ದ ಘಟಂ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ ನಿಧಿ ಚಾಲ ಸುಖಮಾ.

ಇದುವರೆಗೂ ಆರ್ಕೆ ಶ್ರೀನಿವಾಸಮೂರ್ತಿಯವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ವಿ ಪ್ರವೀಣ್, ಘಟ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recital by R.K. Srinivasamurthy. He was accompanied on the mridangam by V. Praveen. On the ghatam, Vidwan H. Shivaramakrishnan. This program is a contribution of Akashvani Bengaluru, Anytime Indian Music.

ನಗದ ದಿಗನ್ನು ಧಗಡತೆ ಧಗಡ ಜಿಗಡ ಕದ ಗದಿ ಕಿಟ್ಟತಕ್ಕ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ ಧಗಡ

ಹಿಂದ್ರಾಕಿಟ್ಟ ತಗ ಧುಮಕಿಟ್ಟ ತಗ ಗದಿ ತಗಿಟ್ಟ ತಗ ತಿರುಗಿ ತಿರುಗಿ ಇಡದ ತಿರುಗಿ ಇಡದ ತಿರುಗಿ ಇಡದ ತಗ ಧುಮಕಿಟ್ಟ ತಗ ಗದಿ ತಗಿಟ್ಟ ತಗ ತಿರುಗಿ ತಿರುಗಿ ಇಡದ ತಗ ಧುಮಕಿಟ್ಟ ತಗ ಗದಿ ತಗಿಟ್ಟ ತಗ ತಿರುಗಿ ತಿರುಗಿ ಇಡದ.

ಧಾಗಿ ತಟ್ಟೆ ಕದಿಗನ್ನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ ತಾಗಿನ ಧೇಕಿಟ್ಟ

ಕಾದರ್ಪ ದಲನೆ ದಿಗದಿಗ ಕರ ಕುಠಾರ ಕಾಟತ ಕೊಟ್ಟಿಲೆ ತಿರುಗಡತಕ ಆಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡತಕ ಧುಮಕಡತಕ ಧಾ ದಿನ ದಿನ ಚತುರ ನನಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾ ದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡತಕ ಧುಮಕಡತಕ ದಾ ಟಕೆಟ ಧಕೆಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುಡಮ್ ಡಿಮ ಡಿಮಿ ಡಿಮ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ದಾ ಡಿಮಿ ಡಿಮಿ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ದಾ ಡಿಮಿ ಡಿಮಿ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ದಾ ಡಿಮಿ ಡಿಮಿ ತಗ ದೂರಗಾ